0: ಪಕಟೆ ಸುಖಮಿಟೆ ಕೇತರಾಮ ನಾಮ ಪಕಟೆ ಸುಖಮಿಟೆ ಕೇತರಾಮ ನಾಮ ಅವ ಸಮುದ್ರ ಸುಖ ಜನಾವ ಕೇತರಾಮ ನಾಮ
1: ಸಮುದ್ರ ಸುಖ ಜನಾವ
0: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮ ನಾಮ
1: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮ ನಾಮ
0: ಹತ್ತ ಜನರ ಜೀವನ ಧನ ಕೇತರಾಮ ಭಕ್ತ ಜನರ ಜೀವನ ಧನ ಕೇತರಾಮ ನಾಮ ರಾಮ ರಾಮ ಶಾಮ ರಾಮ ರಾಮ ಶಾಮ ರಾಮ ರಾಮ ಶ್ರೀ ರಾಮ ರಾಮ ರಾಮ

0: ಕುರುಧನ ಜನ
1: ಆಡಂಬರಾಲೆ ಮತ್ತೆ ಕ್ಷಣಮನೆ ಇಟ್ಟಿವೆ.
2: ಆಲ್ ದಿ ಬಾಡಿ ಕಂಫರ್ಟ್ಸ್ ಆರ್ ಎ ಮ್ಯಾಟರ್ ಆಫ್ ಪಾಂಪ್ ಅಂಡ್ ಶೋ.
1: ಈ ದೇಹಮ ಯೌವನಂ,
2: ವಾಟ್ ಇಸ್ ದಿಸ್ ಯೂತ್?
1: ಏಮಿಟಿ ಈ ದೇಹಮ ಯೊಕ್ಕ ಅವಸರಂ?
2: ವಾಟ್ ಇಸ್ ದಿ ನೀಡ್?